0: ಬಳೆ ಮಗಡಿ ಹೋಯ್ ಬಂಗಾರು ನಾ ಸ್ವಾಮಿ ಹೋಯ್ ನೀ ಮಗ ಸಿರಿ ಗುಲಾಮ
1: ನೀ ಅನ ನಿಧಾನ ನೋಯ್ I don't know what you say.

ಮಗ ನಿಧನಿ ಸರಿ ಸನಿ ಸರಿ ಸನಿ ಸನಿ ದಾನಿ ನಿಧನಿ ಪಾನಿ ಪಮ ಪಾನಿ ಪಮಗ ನಿಧ ಸಾನಿ ಸಾನಿ ಸಾನಿ ಸಾನಿ ಸಾನಿ ಸಾನಿ ಸಾನಿ ಸಾನಿ ಸಾನಿ ಸಾನಿ ಸಾನಿ ಸಾನಿ ಸಾನಿ ಸಾನಿ ಸಾನಿ ಸಾನಿ ಸಾನಿ ಸಾನಿ ಸಾನಿ ಸಾನಿ ಸಾನಿ ಸಾನಿ ಸಾನಿ ಸಾನಿ ಸಾನಿ ಸಾನಿ ಸಾನಿ ಸಾನಿ ಸಾನಿ ಸಾನಿ ಸಾನಿ ಸಾನಿ ಸಾನಿ ಸಾನಿ ಸಾನಿ ಸಾನಿ ಸಾನಿ ಸಾನಿ ಸಾನಿ ಸಾನಿ ಸಾನಿ ಸಾನಿ ಸಾನ